ಚೇತಸಮೂಢ ಮನ ಹರ ಬಿಸರತ ತೇರೇ ಗುಣಗಳೆಯ ರಹಾವ್ ನಾಹೋ ಜತಿ ಸತಿ ನಹಿ ಪಡೆಯ ಮೂರ್ಖ ಮುಗದ ಜನಂ ಭಯ ಪ್ರಣವತ್ ನಾನಕ ತಿನ್ ಕೀ ಸರ್ನಾ